juma enu ti ye fra wo anwanwa en sentre ni anwanwa juma o ye wo ye nana no bras no a rado da so ye hey bro standere bro kama ya mama sha standara kama ya mama oh